ಸಕೆ ವರ್ಷ ಆಜ ಮುಂಗ ಸ್ಟುಡಿಯೋ ಕೇಮರ್ದ ಸ್ಪೀಕರ್ ಲಗೋಬರಿ ಅದಿ ಖುಬಿಯಾ ಪಸಾನ್ ನದಿ ದಾ ಖುಬಿಖಿ استعمال ہوئی کپون دیکھ کو لے کبر واڑی تاسو واڑی